0: ಸನ್ನಿ ಸನ್ನಿ ನಲಕ್ ನನಾತಿ ಧಿಬಾ ಕಮ ಬಾನಾಘಿ ಉರೆ ನನಾ ಉಂಗನರ್ ಇದಿತಿ ಆರ್ ತಂಗ ಆರ್ಥಿಕ ರೂಪಿ ಘಿ ಬಡಿಯರ್ ನನಾ ಉಂಗನರ್ ಅರ ನನ್ನ ಆಲರಿನ್ ಹೂ ನಲಕ್ ಚಿ ಆಂಗನರ್ ಹೇಮಲಾ
1: ಹಾ ದೇ ತು ಸಂಗಿಯರು ನಿಮ್ ಹೇ ಗುಸನ್ ತಂಗ ಪಸಿಂದ ಅರ ಅಖನ ಜುಗೆ ನಲಕ್ ರಇ ಹೊಲೆ ನಿಮ್ ತಂಗ ನಲಕ್ ಉರೆ ನನಾ ಬಿದ್ದರ್ ಹೊಲೆ ಸರ್ಕಾರಿ ಯೋಜನಾ ಘಿ ಜಾನಕಾರಿ ಹೊ ಅರ್ಕಿ ಅದಿತಿ ಲಾಭ ಹೊ ಆಂಗದರ್
0: ಹಾ ಬಿನಾ ಚೆಡಾ ಜೋಹರ್ ಅರ ಮುಕ್ಕರ್ ಇಜ್ರ ಓರ್ ಹುಲೆ ಅಕೆ ಪುನಾ ಪುನಾ ನಲಕ್ ಅರ ಯೋಜನಾ ಘಿ ಲಾಭ ಹೊ ಆಂಗನರ್ ಹೇಮಲಾ
1: ಹಾ ಮಂಜುತೆ ಇನಲ್ ತ ಬೆಳಾ ನು ಹೊರ್ಮಾ ಆಲರ್ ಎನ್ನೆ ಲೇಖಾ ಘೋಕನರ್ ಕಡಿಬಾ ಕೌಡಿ ಘಿ ರೂಪೆ ನು ಬಡಿಯರ್ ಮನಾ ಬೆದ್ನರ್ ಅರ ಹೇಮಲಾ ಮನಾ ಬೆದ್ನರ್ ಅರ ತಂಗ ಎಡ್ಪ ಅಬು ಹುರ್ಮಿ ಚಾಡ್ ಲೇಖಾ ಆಲೋನ್ ದಾವ್ ಲೇಖಾ ಪುರಾನಾ ನಾ ಬೆದ್ನರ್
0: ಮಾನಿಂ ಬಿನಾ ಪಹೆ ಕೈನೊ ಬೇರ್ ಆಲರ್ ತಂಗ ಪಸಿಂದ ಅಬೋ ನಲಕ್ ನನಾ ಬಿದ್ದನರ್ ಪಹೆ ಡಿಬಾ ಕೌಡಿ ಘಿ ಜುಕ್ಕಿ ಕರ್ನೆ ತಂಗ ನಲಕ್ ಓರೆ ನನಾ ಪುಲ್ನರ್ ಹೇಮಲಾ
1: ಮಾ ನಿಮ್ ಕಥಾ ಬಾಚ್ಕಿ ದೈ ಎನ್ನೆ ಲೇಖಾ ಆಲರ್ ಗೆ ಸರ್ಕಾರ ಕೈನು ಯೋಜನಾ ಓರೆ ನಂಚ್ಕಿ ರೈ ರೈ ಕಮಲ
0: ಹಾ ಹಾ
1: ಇಕೈಯ ಮಹಬಾ ಲೇಖಾ ಯೋಜನಾ ರೈ ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ
0: ತು ಬಿನಾ ಹುರ್ಮಿತಿ ಮುಂದ್ ನಮೇ ಅಖಡಾ ಮಿನೂರ್ ರೇನ್ ತಿಂಗೈ ಕಾ ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಇಂದಿರಾ ತಲಿ
1: ಮಂಜದೆ ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಇದತ್ತು ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಅಂಡ್ ರಿಫೈನಾನ್ಸ್ ಏಜೆನ್ಸಿ ಈ ಯೋಜನಾ ಘಿ ಉದ್ದೇಶ ಸನ್ನಿ ನಲಕ್ ಇದತ್ತು ವ್ಯಾಪಾರ ಗುಟ್ಟಿನ್ ಓರೆ ನನ್ನ ಅರ ಮುಂತಿ ಚಲರ್ನ ಆಬು ವ್ಯವಸಾಯನ್ ಮುಂದ್ವಾರೆ ಹೊ ಆಗೆ ಆರ್ಥಿಕ ಸಹಾಯತಾ ಚೀನ ತಲಿ
0: ಅಚ್ಛಾ ತೆಂಗೆ ತು ಬಿನಾ ಇಯಾ ಏಕಾಲಿಖಾ ನಲಕ್ ಕಿ ರಿನ್ ಹೊ ಆ ಉಂಗ್ತಾರಿ
1: ಈ ಯೋಜನಾ ತಿ ದುಕಾನ್ ಕುಲ್ನಾ ಏಡಾ ಪೋಷಣಾ ಹೇರ್ ಪೋಷಣಾ ಕಿಚರಿ ಡೊಡ್ಡೋಜನಾ ಹೆಕ್ಕಾ ತಿ ಕಮ್ಚಕ ಆಲು ಮೊಬೈಲ್ ಕಮ್ನಾ ಉನ್ನಾ ಮೋಹನಾ ಘಿ ಆಲು ಕಮ್ನಾ ಸನ್ನಿ ಸನ್ನಿ ನಲಕ್ ನನ್ನ ಅರ ನನ್ನ ರೋಜ್ಗಾರ್ ನಲಗ್ಗೆ ರಿನ್ ಚೀತಾರಿ
0: ತು ಇಯನು ಇಂದಿರ್ ಇಂದಿರ್ ರಿನ್ ಘಿ ಜುದಾ ಜುದಾ ಡಾಡಾ ರೀ
1: ಹಾ ದೈ ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ನು ಮುಂದ್ ಖಡಾನು ಖಟ್ಕಾ ರೀ ಏಕಾಸೇಕಾ ಬೋಲೋರ್ಗೆ 50,000 ಗುಟ್ಟಿ ರಿನ್
0: ಅಚ್ಛಾ
1: ಚೇಡಾ ಜೋಹರ್ಗೆ 50,000 ತಿ 5,00,000 ಗುಟ್ಟಿ ಪಚ್ಕಾ ಅಲರ್ಗೆ 5,00,000 ತಿ 10,00,000 ಗುಟ್ಟಿ
0: ಅಚ್ಛಾ ಅಕೈ ಮಹಬಾ ಜೋಗೆ ಜಾನ್ಕಾರಿ ಚಿಚ್ಕಿ ಬಿನಾ ಪಹೆ ನಮಹೆ ಮಿನೋ ಆಬೋರ್ ಸಂಗಿಯರ್ ಘಿ ಮಿದ್ದು ನು ಎನ್ನೆ ಲಿಖಾ ಮಿಂತಾ ಮನು ಹೊತಂಗ್ ಎನ್ನೆ ಲಿಖಾ ಯೋಜನಾ ಘಿ ಲಾಭ ಹೊ ಆಗೆ ಎಕ್ಸನ್ ಕಾನಾ ಮನು
1: ದೈ ಇದಿಗೆ ಆಲರಿನ್ ತಂಗ ಹೆದ್ದೆ ತ ಬ್ಯಾಂಕ್ ಗ್ರಾಮೀಣ ಬ್ಯಾಂಕ್ ಸಹಕಾರಿ ಬ್ಯಾಂಕ್ ಅರ ನನ್ನ ಅಧಿಕೃತ ವಿತ್ತೀಯ ಸಂಸ್ಥಾನು ಕಾಲಾಂಗ್ನರ್
0: ತು ಸಂಗ್ಯರು ಇದು ನಿಮ್ಹೆ ಗುಸನ್ ಇಂದ್ರಿ ಮಹಬಾಗಾರ್ ಅಖನ ಜೋಗೆ ನಲಕ್ ರೀ ಹುಲೆ ನೀಮ್ ತಂಗಾ ನಲಕ್ ಓರೆ ನನಾ ಉಂಗದರ್ ಅರ ಸರ್ಕಾರಿ ಯೋಜನಾ ಘಿ ಜಾನ್ಕಾರಿ ಹೊ ಆ ಅರ ಅರ ಅದಿಗಿ ಲಾಭ ಹೊ ಆ ಉಂಗದರ್
1: ದೇ ಜಾನ್ಕಾರಿ ಗಿ ಕಥಾ ಗ ಢೇರ್ ಕಚನ ಕರ್ಕತ್ ತೋ ಅಕುನ್ ಬೆಡಾ ರೀ ಪಸಿಂದ ಗಹಿ ಡಂಡಿ ಮೆನ್ನಾ ಘಿ ತೋ ನಮಹೆ ಮಿನೂರಿನ್ ಮೆಂತ ಅದಿ ಕಮಲಾ
0: ಹಾ ಬಿನಾ ನಮಹೆ ಮಿನೂರಿನ್ ಏಕ್ದಮ್ ಮಿಂತು ಉನ್ ತೋ ಅಕುನ್ ನಾಮ್ ಮಿನೋತ್ ಸುಮಿತ್ರಾ ಮೀಂಜ್ ಅರ ಸಂಗಿಯರ್ ಘಿ ಪಾಡ್ಕಾ ಡಂಡಿ ಮೆನಾ ಬಿದ್ದಕಾರ ಅನರ್ ರಾಂಚಿ ಮೊರಾ ಬಾತಿ ಬಾದಿತಿ ಜೀತಾ ಉರಾವ್ ಅರವಿಂದ್ ಸತೀಶ್ ಸುಶೀಲಾ ಸರಿತಾ ಖುಷ್ಬು ಶಾಶ್ವತ್ ಪಂಕಜ್ ಅರ ಗೊಟ್ಟಾ ಉರಾವ್ ಪರಿವಾರ್